0: school erade mio kwa
1: amen
0: wa wo pesa wo ba brabo pa wo pesa wo ba brabo tene wo pesa wa brabo sera erade omo wa
1: amen
0: erade omo na ho den wa
1: amen
0: erade kane anhyre ma
1: yes god
0: erade ne kane anhyre ma ba bibia esum wo ehan mra
1: amen
0: yabon pa ye ma se adie ba ku bia wo bu sera ni erade fa to nse
1: amen
0: adie ba ku bia wo so wo ho erade emfa nom adie ba ku a wakasa wo ho ba bia ni pasre wache erade ma dance ye mra onyame ma dance
1: ye
0: onyame onfa dance ye to nse na wo twi ya wo be di dance ye
2: yes lord
0: yes erade enemu nipa onfa ma
1: amen
0: enemu asumdwe onfa ma
1: amen
0: ena wo kwa erade ne wo nko
1: ba
0: bia wo nam bia erade nsren kire mo amudi ma wo da enenyina ye pega mo ba otuma hinwa ne
1: amen
0: ye sre enhyra ma mo ye sre enkwa tenten ma mo ye bom pa ye ma mo amoyare erade ayare sadom entomo
1: amen
0: sa wo da owo mpa so kwa erade ahode mo nwura wo
1: Jesus
0: ya bom pa ye ma wo ma wo ni adwuma
1: yes
0: erade ma adwuma pono mie bie
1: amen
0: emie benkum ni fa
1: amen
0: emie epo atoye
1: amen
0: erade on hira no hwe wo so
1: amen
0: erade on hwe wa fidi ni ofi ba
1: so
0: erade on ma enepa
1: amen
0: erade ma na sumje en lo so ma
1: amen
0: oji di aka amen
1: amen
0: baba akoka ho
1: amen
0: onyakopon won hira wo pa
1: amen
0: ya bibia wo ne ye sum ye ebusu anya men hira wo sa ade kwa wubu se rade ne rade wa ye
2: amen
0: ade ba kwa wo se rade ne wo de amam wan kasa wo be di adanse ye se this is my testimony onyame ontene ni mu nkyere amen
1: amen
0: abusa fo amone ye som anopen so onyankopon onhyira obibia anopen wo ne ye esom ye nyame enhyira obibia wo ne ye esom ye nyame nhyira obibia anopen wo ne ye som ye eno adwuma die ekor so ewo kumase ewo Shalom Baptist Church ah ewo kumase yem papa bishop doctor ya osu ansan enra okasaye na enwumre nso obekasa twuma die no ebe hyase enwumre no num akopem no wotwe empem mu bomoden se 5:30 pepepe na ahyase se uben ho a bomoden anafa we ni kire ho ewo Kenya se Kenya se o se Shalom Baptist Church Fawudi of Edumai Kenya se stretch nyame nhyira wo se obekɔ ene wo mo akɔsom happy birthday ewa ha wo se bishop ene ye mawoda I'm 70 years ene ye mawoda Sammy Wesley Mr. Samuel Ochre Eje wo Kotobabi Resurrection Pine Living Bread Ministries International Sammy wey efi wo nua ba anase wo in-law wey efi wo sister ene wo in-law Dickness Vida ya opokua o se papa onyame nhyira ye mawo enkwatenten a ahoden ewom happy birthday 70 nyame ne o edi ne ye papa abujafo amudi ma woda nyina nyame nhyira obibia a woni ye esom ye ene a woti ye ye framiti na ameni ampon anope mi tena mu ma ye papa bishop doctor ya usu ansadadi ba bibia wo nyame nhyira mo amone ye som on TikTok nyame nhyira obibia dos on Facebook nyame nhyira obibia nyame ye adomo a ye behia mo ebie mo
3: bishop ya usu ansa happy birthday.